0: ಕಾಲಾದು ಅಯ್ಯಕ್ಕ ಜೋಡಿ ಕಾಲೀನಿ ಹಿಂದಾಯಿಗೆ ಗಿರಿಜಾಧರಮ್ಮ ವಾಡು ಕಾಲಿ ಗಿರಿಜಾಧರಮ್ಮ ವಾಡು ಕಾಲಿ
1: ಕಾಲೀನಿ ಹಿಂದಾಯಿಗೆ ಗಿರಿಜಾಧರಮ್ಮ ವಾಡು ಕಾಲಿ ಗಿರಿಜಾಧರಮ್ಮ ವಾಡು ಕಾಲಿ

ಯೋಗಿರಾಜ್ ಮಸ್ಕಿ, ಶ್ರೀಹರಿ ಮಸ್ಕಿ, ಇಂದುಮತಿ ಮಸ್ಕಿ, ಕವಿತಾ ಮಸ್ಕಿ, ಮೋಹನ್ ಮಸ್ಕಿ, ಕುಶಲ ಮಸ್ಕಿ, ವಿಶಾಲ ಮಸ್ಕಿ, ಮಲ್ಲಾರ ಮಸ್ಕಿ, ಶ್ಯಾಮ್ ಮಸ್ಕಿ ವ ಗೋವಿಂದ ಮಸ್ಕಿ ಯಾನೀ ಯಾ ಗಾಣ್ಯಾಸಾಠಿ ಆಪಲಿ ಫರ್ಮಾಯಿಶ ಕಳವಲೇಲಿ ಆಹೆ. ತರ ಆತ ಐಕೂಯಾ ಆಶಾ ಭೋಸ್ಲೆ ಯಾನೀ ಗಾಯಲೇಲ ಋತು ಹಿರವಾ ಹೆ ಗಾಣ.